0: ಬಂದೆ ನೀರ ತತ ನಂದ ನಂದ ಛೋಂ ಛ ನನ ತ ಛೋಂ ತ ಛೋಂ ತತ್ ದಿಗಿಧಾ ದಿಗಿ ದಿಗಿ ಥೈ ದಿಗೆ ರಂಗ ಸಬ ಸಖಾ ಸಂಗ ಮನ ಮೇ ಉಮಂಗ ಗತ ತ್ರಿಭಂಗ ಧಾ ಖೇಲತ ಭುಜ ಮೇಲತ ಲಪಕ ಝಪಕ ರಾಧಾ ಲಲಿತಾ ಚಂದ್ರಾವಲಿ ದಿಯೋ ಬೋರ ರಂಗ ಬೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ ವಾಹ್ ತೀನ್ ತಾಲ್ಮಿ ದಾಸ್ ಬಾಬು ತೊ ದೇಖಿ ಪಠಂತ ಕೈಸಾ ಕಿ ವೋ ಕಿತನಾ ಪಢೆ ಹೋಂಗೆ ಉಸ್ಕೆ ಲಿಯೆ ಕಿತನಿ ಉನ್ಹೊನೆ ರಿಯಾಜ್ ಕಿಯಾ ಹೋಗಾ
1: ಬಕಾಯ್ದಾ ಬಕಾಯ್ದಾ इसीलिए तो पुराने जमाने के जितने सारे फिल्म सॉन्ग्स हैं अभी भी मुझे
0: जी हाँ
1: हम सभी को अच्छे लगते हैं।